ಸುಭದ್ರಿ ಚಟಿಷಕವ ಸೋ ನಕದುವನ ಅಮದ ಐಕಿ ಮಿಚುಗು ಕನ ಇಸಾಶಿಗ ಬಂಕ ಇರನ ಮುಷ್ಟರ ಸಕಾನಂ ಕನ ಮಾಸುಮುಚಿವ ಇರನ ಕಬು ಕನ ಸನ್ನ ಅಬುಂದ ಇಯ ಕಮಾತ ಕಸಯ ಕೈ ಸನ್ನ ಕಸಾಸ್ತರ ಉನ